ಸುಲಭ ಮಧುಮಯನ ಮೃದು ಸುಮದಳಂ ಈನಾ ಅನುದಿನ ಮದಿನ ಹೃದಯ ಮನಿಷನದಂ ಅಸುಲಭ ಮಧುಮಯನ ಮೃದು ಸುಮದಳಂ ಈನಾ ಅನುದಿನ ಮದಿನ ಹೃದಯ